obekɔ de metwe na san obedi nkuni pa de ɛ ɛne ɛmbɔ yɛ nyinaa but onyame nti ɛmma wo da.